ದೇಸರ ದಿ ನನ್ ರಿಜಿ ಪ್ರೋಗ್ರಾಮ್ ಶಿಫಾ ಕಾಸ್ಮೆಟಿಕ್ಸ್ ಪಾಕಿಸ್ತಾನ ಸರ್ತವರ ಸಿದ ಸಬು ವಜೂ ಬಿಯಾ ಮಶೂಮ್ ದಿ ತುಸಿ ಸರಾ ಪದೇ ವಾಕ್ ಪದೇ ಟೈಮ್ ಮುಲಾಕಾತ್ ಕಿ ಶಿ ದೇ ವಾಕ್ ರಸಾ ಅರ್ಜಿ ಶಹೀದ್ ಖಾನ್ ತವೀರ್ ಕಿ ಇಜಾಜತ್ ದ ಲೋಯ್ ಅಲ್ಲಾಹ್ ಪ ಅಮಾನ್.